0: ಸಿಯತ ಪ್ರಧಾನ ಪ್ರವೃತ್ತಿ ಸಿರಸ್ತಾನ
1: ಸಿಯತ ಹೆಡ್ಲೈನ್ ರಿವ್ಯೂ.
2: ಮಾವೇ ಗಿಲಿ ಮಿಯಗಿ ಗಣನ ಹತರಕ್ ತಕ್ಕಾಯ್ ಹೆಲಟ ಅನೂಜ ನಿಧಾಸ್ಕರ ಗೆನೀಮಟ ಇಂದಿಯ ಸಹಾಯ ಲಬಾಗಣ್ಣ ಇಲ್ಲಿ ಜನಪತಿ ಅರಮುದಲಿನ್ ಸರಸವಿ ಸಿಸುಂಟ ಎಸ್ ಕಣ್ಣಾಡಿ ಆಸನಪಟಿ ನೊಬೆತಿವ ಮಗೀಂಟ ಅದಸಿಟ ತಟ
0: වැඩි විස්තර උදෑසන 6:30 සියත ප්‍රධාන ප්‍රවෘත්ති විකාශයෙන් බලාපොරොත්තු වන්න.